Ebia wo han dan. Ma me landlord eni wo hu no. Hey! Tewe wadi. Unya sika wo han dan no. Oza wo te ti obi fa ho die so.